ಜಂ ಕರಿ ಗಸರಿ ನೀ ದನಿ ಪದ ಮತ ಗದ ಜಂ ತದನಿ ಸಗರಿ ತದನಂ ಗರಿ ಗಸರಿ ನೀ ದನಿ ಜಂ ಕರಿ ಗಸರಿ ನೀ ದನಿ ಪದ ಮತ ಗದ ಜಂ ತದನಿ